ಲೋಕ ಸರ್ವಜ್ಞ ಶಕ್ತನ ತವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನ ತವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಆನೂಪುರಾರ್ಪಿತ ಸುಜಾತ ಸುಗಂಧಿ ಪುಷ್ಪ ಸೌರಭ್ಯ

ಹಲೋ ಎವ್ರಿವನ್, ವೆಲ್ಕಮ್ ಟು ಮಿಟ್ಸ್ ಕಮ್ಯುನಿಟಿ ರೇಡಿಯೋ 90.8. ಐ ಆಮ್ ಯುವರ್ ಆರ್ ಜೆ ವೈಭವಿ. ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ 2025 ಈಸ್ ಎ ಟ್ರಿಬ್ಯೂಟ್ ಟು ದ ಡೆಡಿಕೇಟೆಡ್ ಪ್ರೊಫೆಷನಲ್ಸ್ ಹೂ ಬ್ರಿಂಗರ್ಸ್ ಕ್ಲೋಸರ್ ಟು ದ ಥ್ರಿಲ್ಲಿಂಗ್ ವರ್ಲ್ಡ್ ಆಫ್ ಸ್ಪೋರ್ಟ್ಸ್. ದೀಸ್ ಜರ್ನಲಿಸ್ಟ್ ಕೀಪ್ ಅಸ್ ಇನ್ಫಾರ್ಮ್ಡ್, ಇನ್ಸ್ಪೈರ್ಡ್ ಆ್ಯಂಡ್ ಕನೆಕ್ಟೆಡ್ ವಿತ್ ಎವ್ರಿ ಮ್ಯಾಚ್ ಮೈಲ್ ಸ್ಟೋನ್ ಆ್ಯಂಡ್ ಮೂವ್ಮೆಂಟ್. ವೆದರ್ ದೇ ಆರ್ ರಿಪೋರ್ಟಿಂಗ್ ಲೈವ್ ಫ್ರಮ್ ಸ್ಟೇಡಿಯಮ್ಸ್ ಆರ್ covering stories from behind the scenes, sports journalists play a vital role in shaping how we experience sports. In this blog, by Positive Festival Poster Maker app, we explore the date, team, history, significance, wishes, quotes, and this helps to celebrate